0: hauho kwendaga propaganda nyingä piå matåganyanie wega no wä må thikä rä to nä ramenya wega å rä a å tuä te itua rä ku nä å ndärenda å korwo ngä menya atä rä rä we nä å ndå rä kå cio å tindä kä rä ria mwaka å kä te å korwo kiumagara å thiä å gaikie kura he maå ndå ä kä irwo mbagithe indo nä rakona å yå wa gwitå nä arä tuä wä ra weka tå kamå cokia rä ngä
1: he må ndå å tuä te nogo tå kamå cokia nä må ndå marä gwo tå tingä cokia nä å ndå wa abcd
0: kana å kauga nä ekä te maå ndå matatå mana nä atigä tie mangä matatå mana reke tå må cokia rä
1: kie kana gå tirä å ndå ekire ekehere nyuä nä nyuä må we nä gä tå mi
0: namba itå ya hotap nä 0700376166 no å tuä kä re ndå mendä kwä tå kä ra må tambo-inä wa sms 2014 ona facebook harä haka memfm official no tå kuoya thimå cigana ona å gä twä ra we rä itua rä rä a å tuä te nä rä rä kå nä kä gatå ma we å korwo å kiumagara kana å korwo å kä hingå rä ra rä a tene gå thiä gå ikia kura mwaka tå rorete tå korwo tå gä thiä gå ikia kura ona gå tuä ka tå gå kä rä two å må thä nä guo tå gå ikagia kura
1: kå ringana na igoti å må thä nä guo tå kagirwo nä gå ikia kura no nä maragä teanä irio å horo å cio
0: okay cira å ngä cokio riko rä gå tuä ke nä guo rä tondå gwe cirwo må thä rä å cirwo next year rä gwä coka gå thiä atä a gå tuä ke gä thä rä no kä arä kä a tarä ki ikå mi nä ĩmwe mweri wa kana na mwaka wa 2026
1: na må tiekire å guo rä u tå ringe mä aka ä ngä ä tano tå tie kuga å guo hahia nyå
0: nani no kå ria ndäroria
1: tå
0: tiekåriaunithatu
1: gå kinya nextya gå tuä ke
0: kä
1: arä gä kwa rastia na må tiekire
0: må tiekire
1: å guo må tegirwo nä gä kagä thirwo no thaici nä unconstitutional rä u nä
0: mwetereekå ria ndäroria nä niä ndire må ndire ndire ndire roya
1: ä kä å ria kä ega
0: ndire wankä rä
1: kä å ria kä u nä kä ega må no weyå ria nä gä a tå brainstorm tå tagå gå katä hakiri
0: nä guo å guo
1: nä gä a tå jumpstart kå nä gä a tå brainwash wanyonyo no atä wanyambie gwä ciria mani tå ndä rä å ria atä rä rä mbaitaä tå gä kinya next year rä
0: gå tuä ke
1: mweri wa kanana rä
0: gå
1: tuä ke
0: akenya morio haiya kamwenda gå thurana
1: gå tuä ke ithurano
0: cikirä cia last year
1: gä thurano kå ringana na watho iarä gä kwo last year mweri wa kanana rä u 2025 na
0: må
1: tiekire å guo gå tirä å ndå gä unconstitutionary gå tirä å ndå mwoka gä thurano tha ici no nginya mweterere mä aka ä ngä ä tano
0: okay nä njo nä tå gathurana next year
1: no kwä å rä a ndeyå ria rä u makå ngä thiä å guo rä u ningä tå ngä ikara å guo mä aka ä ngä ä tano rä u
0: ndä oe
1: mä aka ä ngä ikå mi rä u nä rä u ä gä korwo mä aka ikå mi ano post ä ngä korwo rä u ä hana ire ya mamasako bira kå pingwa
0: cijui
1: no kwä å rä a nä wega må ndå må gä rä ona kä rä kuga atä må ndå må gä nä å rä a wä yå ragia cio ria na agecokeria
0: no ririkane å rä a wä na hinya må nä thä inä wa bå rå ri witå wa Kenya ti å ngä nä wa Njikå må thikä rä ria witå wa Kameme nä wä na hinya å rä a må ingä biå thä inä wa bå rå ri witå wa Kenya nakä o tå renda kå menya atä rä rä twakorwo ti twakorwo twakinya må thenya wa gä thurano rä we nä kä gakorwo gä gå tindä kä rä ria gå thiä gå ikia kura
1: gå tirä wakiri å ä niä bandå nä ngwamire harä a wä å ririe kä å ria kä u
0: nä tågå etha wakiri
1: gå tirä wakiri å ä atå cokerie kä å ria kä u
0: tågå etha tatabuta reke nä tå gå raka nä tå kå hå rä ra mwe thimå
1: å ria tondå ndiå maå ndå mau må no no å wandiga hangä te
0: nä twahanana tå tatabuta mwenjeha nä tå gwetha amå ndå ra njä ra anko ngä ithä ria chef na stacy må no
1: nä twagaithäka må no na stacy
0: niä kura yakwa ndä mä igä te wega biå wa gwä twetagwo icembe ndarutä te wä ra ona hanini twa John kuma mwena wa Karinde aroga ice ice bere tirute tawira rire ori aria gorirwo nili yerutwa ice bere tirira tawira aroga nili agathi kuruta sasa
1: ice bere nile kihere ona magethe banga
0: aya kana liga I'm ready to vote de haririe muno gokoro ngikie kwira ngikiria mwena wa Rutere Primary School mwena na Ivasha kira kira ndirika muno ni horo ngie magoti matarathira na guhuthira mbeca oroguo public funds ikahuthika oroguo ni thirikari ucio ni Jackins Mwangi kwa Ben nä guo njä ra kä rä a gä kamå tindä nä maå ndå megiä magoti maingä må no o ndå ä mwe na å horegie mbia kå hå oroguo cia må ingä acamia wainaina na njä ra ngå geithia må ndo na njä ra anko salimia chef sana ndä mwe na warä må rå na ndä rä ndä gå korwo gä ikia kura ngaikä ria kä rathimo social hall na arä a othe mekuo kuma MP women rep o ndå mwe na MCA na wabici icio ingä ciothe ndä ramatwara må ciä ä mwe kwemwe å cio nä cami wainaina ndarä na thona hanini ahana å cio å ngä wa icembe ndarä na tha gä ithä ka wahianyano gaithie tm na stc
1: nä mä nä
0: kå conjo kabica ndä ngamini mwena wa ndaragwa må mbå ngä waitå wetagwo engineer george gacagua mwena wa ngårika ongokä ra kå må cokia tutam kazi iendere å cio nä gä cero wa iria asandi sana gä cero wa iria arauga gacagua rä engineer George Gachagua ali naka mushokia.
1: Yes.
0: Naka nerute tawira.
1: Naka mushokia.
0: Jina nerute tawira. Ni kwa kondo kuna wena by the way. Koko kwa kondo kugirute kawira. Kwa wena narutuke.
1: Kwa wena adu mararuta wira. Kwa wena wana kumuranga kwa nyue kwa kwa kwa adu tawira piyo.
0: Yes. Kata ikwe kuma kwa mwadi kiriria. Hai, nedande muna warwa hii. Niego kira tena kwa maruto wave. Aya, wala ina idhero. Esta kutoka Nyeri, mimi nitamka kwenda kutoa kasongo fo yale mambo yamekumba Gen Z's. Aya, sasa. Usiona kena yetakuwa Martin Kim kumu mwana wa Muranga. Tatoleria tena hili. Anadu makule wafisi ya moto goli wafuli yoli ya tereere. Ile tuwe na student, this is about ni students. Na tuko second year university, whether tutalipa fees. Because mto goli wafuli arugiri ya tethiri kali, ene kali ha school fees ire yoze. It's very painful for us. Aya, netoko igwa, tatafta namna.
1: Tutauliza iyo
0: swali. Tutauliza. Nageta kwa Josephine kuma mwana wanja darwa wa Kyogo. Alright, yeye ni ari hamu nego dhoma kahora. Sawa. Good morning to you too. Gideri ya Stacy na Chef Mono. Areto irogo na najine mwono liko. Areto irogo. Akagwa MCA waono wetu agatigia. Asiwa gionde no kumaruta kamaruta. Aya. Jeff Mongi kutoka Deka Town. Witoneka todo yake ya da. Jijika gobe. Gamu ino kia rosine. Aya, tini lauga. Sawa. Niga krogi heria o the male hutania na thirikari no. The whole brigade.
1: Yes,
0: yote na wapeleka nyumbani. Tare anaitwa Francis Ngodo. Asante sana. Aya. Oyone Kiroga.
1: Kiroga na Kiroga.
0: Oh, goko ni kwa Kiroga. Agane kaino kia Kiroga. Aga kira luti si ayer omosie. Sawa. Kiroga. Gatibe kira luti omosie. Sawa. Atenio kwa county ya Nairfiga koro giumari ya tene gotigiri na te gotire mwodo ono liku oga asho kagete inegi yake. Othe. Aya.
1: Waende nyumbani.
0: Aya. Enake Salgits kumomo na wazambezi ya rajira. Aya othe utire ora asho ka water ni wantam. Aya. Maisha mekua ngumu sana. Asante sana ura domiri yako. Eno wadhirikari, atirudete eketo iguithia. Utirudete kuhide ona hanini. Osho ni Jerry. Asante sana mutabaino wa WhatsApp. Aya. Oina kene Kimani. Kimani lauga alimu na waga tangara mwena wa Kagema. Akanya adekira MCA. Home. MP Kehogi.
1: Home.
0: Women rep. 50-50. Governor. Tutam. Kejokere. Ajira. Dega tangara kedireste sina chef.
1: Salimika sana.
0: Jeta kwa Ankoa Crocs.
1: Ankoa Crocs.
0: Kimani kuma mwena waga tangara Kagema. MCA. Home. MP Kihogi. Home. Women rep. 50-50. Governor. Tutam. Sawa. Alright. Aya.
1: Noted.
0: Aya. Aya. Tua kuhayde. Yamu nada kuhayde diyo kororia.
1: Hayde ke.
0: Nimora Manchester. Gini siya kusie sawa kana. Nedo melive na yo. Niyoki atuera. John Fudi kuma mwena wa Narumoru Kamplota kajira ya kwa gokira tena nyino KMPB to Anthony Joroge wa inaina na President Water wa ende home MCA nowe gatiga ya the season 3 ushuka janita ni 3 term MCA wako wao.
1: MCA and the 3 term all the best.
0: Oh yes. Gidira kie team master na Stacy mwenyewe. Meantime kama pema sana kufagia wote nodori yao kakoro kedi dekane high taxes gutira hori ya capitation lack of mawira gutina mawira na do alia aige mundo dhini wafuru wito wa Kenya ni alia anini matina mawira on hanini wene wa iris kutoka Kirinyaga mwena wa Saga na thank you so much. Roja wanya maraji la tiriri.
1: Yes.
0: Othe musie tika wama tagi. Aya.
1: Wote nyumbani.
0: Mm-hmm. Aya, mama Clara ni mwana wa Kirima Bogo. Aruga ati kule mwana wa Kirima Bogo. Ati nye go kira otuko. Bene ya kuhigole yetu wademe helie othe. Aya.
1: Wow.
0: Drogo idene bulu kuma kule mwana wa Kanyanya ine.
1: Bulu ndaga idhe kawiku Kanyanya ine. Na ato idhe nili hau kwa utawa kwao. kwa meme.
0: Ne kwa meme. Oh yeah yeah. Ari kwa secondary ne.
1: Eto hakuwe na uhanyu kwa.
0: Yes.
1: Kwa Mr. Gedaiga.
0: Yes.
1: Salimike sana.
0: Tagwa mutegwa Samuel. Bull kuma mwana wakanya ine na jira. Wite no toro mutheri. Otira era mekete kuma MC wale. Wite no toro mutheri. Gokina tene kuma inokia. Ode. Aya, wena kere tu dunajira litole ya kuna baya kuligeti na 9407 ya wote ni one time, wote waende nyumbani, sawa aya, Philip E. Karatina akajira woko wote ni fresh people from top to down, from down to top
1: fresh,
0: wote tutaweka watu fresh. Oshione Philip kuma muna wa Karatina, thank you so much. Anko, gaidira, stay seen.